0: T7 hash. Nisha kore taka box ito nyita yuga ni degetari kavri ni wanjohi. Na gaia matogori ye na maradhi mwaki. Kwa nengo kinya tone makinya. Ndana matogori etio ni gaire kanyabe ajadana na mudogori itakidu na ihenya. Hari ya star 447 hash. Abayadhi mwona 0702966122. Ewa jo hida kwa kirinda kwa niye kwa kikita wake ulegi ya kagi. Star 447 hash. Ame nyangu kwa million either to na 3.4 million. Star 447 hash. Ah, mwono yu ha. Aya, uha uveni ya hanini. Mwonekana todoge ona. Lewakia. Aya, 0702966122. Gai, sorry, ne kwari ya gwara gia hii. Ne sorry, ne kwaka meme, uhana hati ya?
1: Kwaiga fiyo.
0: Hori ya dari gani, wanoto kwara gia na hawe? Wajo himadhi kubari na itawana muka hari ya nega za maria kia, ne mare miruone kure ya gia. Iwe mwega. Geta kwa kathuki modo kubwa kwaka meme kwa kamo igi. Dari ya nao, nadi gitiada ikai kumina higiri na idhari mwega kome.
1: Ora ye
0: nesta jabi. Na dare yakie gutiga dina muonia. Ate?
1: Esta jabi.
0: Esta vitorio kuo.
1: Edio kuo.
0: No asagura riri. Ka box hari ha star 447 hash.
1: Enda shagura.
0: Wa shagura ka box number ke.
1: Na by that to.
0: Ka box ina by that to ri. Abao jere kuri okora gwo nuta wiro riku. Na getari ni give up. Ne?
1: Grogo de on Nairobi.
0: Na ditawira wako ndi idatu. Riuri. Tukia dekua biashara ino yaku. Na washagura boxi na baki.
1: Na baithatu.
0: Gako ya kei. Yaku higia wajo hidoke manya. Ita wabini ni tuwala ni koryo doni rio.
1: 70,000.
0: Giri miroka mungu waja. Lesi yaku. Igare toko taburete olo hano wara toko taburete. Ya kula tato udara wate toko hano mwonego wakita. Ola ni koryo doni rio dati ni kete taki. Kwa jare rago su tu video te aje kera TikTok. Se akira mueri. Giri 17 ni sia vie questa ja bie. Na ni sia ken star 447 hash. Orika ni nayo sagura star 447 hash to ko to kabiria no kroi besha. Akaito ni tyoga ni dage tare na ihenya 0702966122 kodro hura kwa kabeme hura toranirie. To ni tyoga ni dage tare Catherine wa Johi Wired and Clinic 0702966122. 966-126 SMS ni 2001 4 Kiyoraya dake tare keoria. Awa kamuirai gana Mary. Wena ngabeo koro ke muria na thimu yake ya 0719 222 700. Koro wa kimuria.
2: Wakamuria tomo nyite teo geni.
0: Kameme, hello.
2: Kameme, hello. Kohana hatea. We mwega, hello Kameme.
3: Hatea.
0: Mutile na uru horo waku. Doke alie.
2: Wamu okire.
0: Kameme, hello.
3: Hello, Gatike.
0: Ni ati ya reu?
3: Kwa kapono, Gatike.
0: Onani ya dake na niko waliye na wewe itako watea?
3: Niti tako Maina.
0: Maina, we mwono kwa floru wa Kenya?
3: Hello?
0: We mwono kwa floru wa Kenya, Maish?
3: Dei na Ivasa.
0: Karibu sana.
3: No, wito kwa wali engineer kina agofu.
0: Engineer kina agofu?
3: Ii.
0: Aha.
3: Durete hawa yata naba ya kutuki jaritu wala kutuki jitana nawe.
0: Na unetu wajitana nawe.
3: Dina kawudu ijiada tutaizani.
0: Mhmm.
3: Ibiwe kano kundu tabitago ine, litabu ine kano kwa tatuwa naneri yate.
0: Jaririya haa.
3: Ye?
0: Jaririya haa.
3: Ni ule.
0: Hmm.
3: Ndiye kore tuwa na dina wala kidney failure.
0: Uwe pole, kidney failure.
3: Ie.
0: Aha.
3: Nane dahe tuwa higo tabi ya kainana mbibiru.
0: Eh.
3: Ni my brother.
0: Mm.
3: rä u ndutaga wä ra harä a ya kä nangobu nona harä a ya kä nangobu ngari ya injini harä a ikuagä ra ndä hondä kagä ra ngari rä u kindi nä ngä gwatä ria tb hau o ngä ruta wä ra tondå rä u ndutaga rä hau wa kå ingä ria andå ngari cigå ndä kä nangobu rä u ndagä tarä makä njä ra tå ngä karia mbeca na ngaria må ndå å ngä hengwo rä no njoke na njä kä rwo rä ngä hote gå thukå mä ra twana twakwa rä u nä gathi kä ngä rä tenjarä tie å rä a tå ngä nyitana nawe å ndeithä rä ria kå rä a arata gå caria mbeca njoke rä ngä thibitarä thondekwo ngä heo higo na nyone mbeca cia kå nyuaga ndawa
0: nä weka wega rä u niä å kwenda ngå teithä rä ria mwena å rä kå
3: kå njethä rä ria arata twä na kawaa kå rä putå hingå rä te na andå a ithinia tå racoka rä ria å rä a tå ngä caria mbeca ngä coke thondekwo na nyone mbeca cia kå nyua ndawa thomithi ciana na nä nyonete må ndå å ngä
0: hea teko å guo ta nyandä kä ra rä
3: rä
0: namba yaku namba ithatå cia må ico nä rä kå
3: ä no ndä rakå hå rä ra nayo
0: no namba yaku namba ithatå ciaku cia må ico nä rä kå
3: nä 396
0: ta nyandä kä ra message kameme ororä 2001 4 396
3: ma na ndiä na kä endä tingå hå rä te tå meniti twa tumbonge kamega tä no
0: nä å rä hå rä ra rä rä a wä na kä rä rä ta rå cio
3: maguo kå nyitia rä
0: no gä thä namba yaku nä å rä kä te na 396
3: ä yo ndä rakå hå rä ra nayo nä yakwa yayatero
0: nä guo ndä raiga gä thä ndä rä kä te na 396 andä ka message 2014 nä ciringi ithatå kana ciringi igä rä 2014 ä yo nä yo namba ya kameme 2014 ya messages 0702966122 rä u tanjä ra atä rä rä må ndå tå cio ingä må teithia tana korwo nä we må thikä rä ria niä ndiätä kä rä tie å gå cangä cia mbeca gå kå ndä hana nyarä rheaga arä a nda ngai andeithia ndihoraga mbeca nyingä må ndå ndahota gå teithia heaga kä ndå ta mirioni ithathatå helo kameme kameme halo
4: halo kameme
0: nä atä
4: ciana å riwo nä må ndå wakarä tie
0: kå hana atä a
4: å guo tå kinya ciana å ri må ndå wa maitå
0: nä ndakena nä gå kå igua må ndå wakarä ti wa gwitå
4: ona nyä rakära mwo nä gå kå igua nake igua tå kä ingä ndereti-inä tå getereire na gä tanga korwo nä agå igå kamå thä
0: atå waiga atä a
4: rauga atä rä maa nä mathaa maitå ma gå getera ndereti aigå kä ra tå gä korwo tå kä na må thenya wa må thä mathaa rä ma majen tå twetereire tå thiä tå gä thia å gå tå kä tå tigereria maå ndå na må thiru njä rake må igu å cio nake wakä aria å horo ahe wakinjinä nake no å kä mwendera maå ndå mega
0: nä å horo
4: na ngai akä rå game nake
0: thengiå ndake na gwä twaiga tene kå hå rå ka må thenya wa må thä ä rigwo akä hå rå kä arä ki kameme harå kä itwambä rä ria ndagä tarä to itigä thie ndä ka ithathatå ikinye thaa kenda tå tigä thie ngai ndigä thie ndä ka ithano na ithaa nä igå thira ndigä thie ndä ka ithano na ithaa ngakome twä ra anjohi na ndagä tarä daktari karibu sana å horo waku
5: nä mwega må no
0: nä mwatindia thayå
5: twatinda wega ithuä ä tå tirä na å rå
0: mwatinda area gani
5: twatinda Nairobi
0: kå
5: kå rä a OTC
0: OTC
5: yes
0: hau nä ho mwatinda
5: hau nä ho twatinda
0: må kä å raga na må gä cinä ra nyoka cianyu nginya mwarä kie må thenya wa å må thä
5: nä å horo wa ma na no kuo tå kå roka gwathereruka tå gå korwo harä a junction ya Ronald Gara na River Road
0: nä ngwenda å tå rethere hothe tondå nä thaa kenda tigä te ndä ka ithano andå mamenye no nä ndangä kena nä gå kuona kama kawaida gacuä rä no kagä rä te kau tå pisti tå ru he ndå tå nyitaga na mbere å gatå rekia rä ngä na thutha wagä rä te må no må no må no må no na ndangä na nä kuona å thaka na å kengu waku